ತಾಕಿಟ ತಾಕಿಟ ಧೀಮಿ ನಡನ ತಾಕಿಟ ತಾಕಿಟ ಧೀಮಿ ನಾಟ್ಯಂ ಉಲಗಂ ಶಿವನಿಂತಂಜಂ ಅವನ್ ಪಾದಮೇ ಪಂಕಜಂ ನರ್ತನಮೇ ಶಿವಕವಸಂ ನಟರಾಜ ಪಾದಂ ನವರಸಂ ಹಿರಣ.